ಕೊಡ್ತಿ. ಪದನಿ ಸಾಲಿದ ತಾಣತ ಜಂ ತಪ ಜುಣತ ಜಂ ಜಂ ಪದನಿ ಪದ ಪಜಂ ತಜಂ ಪಮ ತಣಗು ಜಂ ಜಂ ಪಮ ಪದೀಂ ತಗಿಡ ನಿಧಮ ಜಂ ತರಿತ ಸಾಲಿದ ಕುಕುಂ ತಗಿಡ ಗರಿ ನಿತ ಜಂ ಪದನಿ ಸತ ಜಂ ತರಿಗಮ ತಗಿಡ ಜಂ ಗರಿ.

ಪಾ ಪಾ ಪಾ ನೀ ದಾ ಪಾ ಪಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ ಪಾ ನೀ ದಾ